ತಾನ್ ಜಗ್ರಿಬ ಇಸೆ ಇಸಿಗೆ ಸೈಸಪ್ಪ ಶ್ರೇಯಾ ಘೋಷಾಲ ಮದಿ ರೂಪ್ ಕುಮಾರ್ ರಾಥೋದ್ ಮತಂಗ್ ನ ಮುಕ್ತಾ ಬಿಡಿಸಿ ರಹತ್ ಫತೇ ಅಲಿ ಖಾನ ಮದಿ ತುಳ್ಸಿ ಕುಮಾರ್ ಅನಿಪುಣ ಸಬಿನವ ಗೀತಮಾ.

0: ಆಕಾಶವಾಣಿ ಇಂಫಾಲ್ ಹೌಸಿ ಕುಂಭ ಮಸೀದ ಮುಕ್ಬೋದು ಲಕ್ಚರಿ. ಗುಡ್ ಆಫ್ಟರ್ನೂನ್ ಲೇಡೀಸ್. ಥರಮ್ ಸಿಕ್ಕಿದ್ದಮಕ್ತ ಥಮ್ಜರಿ ಬಾಯಿ ಖೋಯ್ಗಿ ಟೆಲಿಫೋನ್ ನಂಬರ್ ಥರಮ್ ತಾಬಿರಿಬ ಖ್ವಾಯ್ಗಿ ಮಫಮ್ದ ನೋಲುಗ್ನ ನಿಂಗ್ಸಿಂಗ್ಜರಿ. ಅಖೋಯ್ಗಿ ಫೋನ್ ನಂಬರ್ದಿ 8798803293. ಅಮುಕ್ಕ ನ ನಿಂಗ್ಸಿಂಗ್ಜರಿ 8798803293. ಥಮ್ಜರಿಬ ಟೆಲಿಫೋನ್ ನಂಬರ್ ಅಸಿದ ಲಮ್ದಮ್ ಅಸಿಗೆ ನುಪಿ ಒಯ್ಬಿಸಿಂಗ್ನ ಕಾಲ್ ತೋಬಿರುಕ್ತುನ ಅಮದಿ ಥರಮ್ ಸರುಗ್ ಯಾಬಿಯು ಅದೊಮ್ಗಿ ಕಾನರಬ ಪುಂಗ್ನಿಂಗ್ ವಕಲೊನ್ಸಿಂಗ್ ಮ್ಯಾಮ್ ಮಫಮ್ದ ಥಂಬಿಯು ಅಮದಿ ಯೋಹನ್ಬಿರೋ ಹೈನ ಹನ್ನ ಹನ್ನ ನಲುಕ್ಚರಿ. ಅಹನ್ಬಿ ಕೋಲ್ ಲೋಕೊಚ್ಚರಿ. ಹಲೋ ಹಲೋ, ಗುಡ್ ಆಫ್ಟರ್ನೂನ್, ತರಾಮ್ ನೋಕ್ಚರಿ. ತಾಜರೆ ತಾಜರೆ, ಮೈಯ ಕಿತಂಗ್ ಶಂಗ್ ಪಾತಬ ತಾಬಿರಬ್ರ?
1: ತಾಜರೆ ಸರ್.
0: ಹ್ಮ್, ಮಿಂಗ್ ಲೈಫಂ ತಿಂಗ್ ತಾಕ್ ಪಿಯುಬ ನಿಂಗ್ಸಿಂಗ್ ಜಬ ಅಮ್ನ ಅಖೋಯ್ ಕನಾಗುಂಬ ಅಮಗಿ ಸೋಕದಬ ನತ್ರಗನ ಅಖೋಯ್ ಆರ್ಗನೈಜೇಷನ್ ಅಮದ ನತ್ರಗನ ಅತೋಪದ ಸೋಕದಬ ವಾಫಂ ದಿ ಥಂಬಿದನಬ ಅದುಕಾ ಇಚಂ ಚಂ ವಾಫಂ ಸಿಂಗ್ ಫಂಗ್ದೋ ಪಿನಬ ಪುನಿಂಗ್ ನೋಕ್ಸಿಂಗ್ ಒಯಗದಬ ಥಂಬಿಯೋ
1: ಫಿಲಮ್ದೋಮಿತಾಂಗೇವ ಹಲ್ವಿ ಹೋಗ ಶೈ ಏನೋ ಹಯಂಗ್ ಮನ್ ಸಂದಿ ಏನಿದೆ ನಕೋ.

ಅದೊಮ್ಮೆ ಥರಮ್ ತಾವಿರಿಬಸಿ FM ಶಂಗಾಯ್ ಚೆನಲ್ ದಗಿನಿ ಆಕಾಶವಾಣಿ ಇಂಫಾಲ್ ಹೌಸಿಕ್ ತಾವಿರಸಿ ಪರಿಂಗ್ ನಾಯ್ನ ಸಂದೋಕ್ಚರಿಬ ರೇಡಿಯೋ ಸೀರಿಯಲ್ ಪ್ಲೇ ಸುಮ್ಲಿಬರ ಐಗಿ ಕೊಂಥಾಂಗ್ಸಿ ಲೀಲಾ ಅಸಿಗಿ ಅಹನ್ಬ ತಾಂಕಕ್ ಲೀಲಾ ಇಬ ಖುಂದೋಂಗ್ಬಂ ಜೊಯ್ಮತಿ ಲೀಲಾ ಪುಥೋಕ್ಬ ಮೈಬಂ ಇಶಾಕಾಂತ ಪುಥೋಕ್ಬದ ತೆಂಗ್ಬಾಂಗ್ಬ ಸಿಂಗ್ ಅಥೋಕ್ಬಂ ಸುಭಾಷ್ ಚಂದ್ರ ಸಿಂಗ್ ಅಮದಿ ಅಸೇಮ್ ಮಂಗ್ಲೇಂಬ ಮ್ಯೂಸಿಕ್ದ ಚನಂಬಂ ರಿಂಗೋ ಮೈತೈ ಹೌಸಿಕ್ ಲೈಜರೆ ಪರಿಂಗ್ ನಾಯ್ನ ಸಂದೋಕ್ಚರಿಬ ರೇಡಿಯೋ ಸೀರಿಯಲ್ ಪ್ಲೇ ಸುಮ್ಲಿಬರ ಐಗಿ ಖೊಂಥಾಂಗ್ಸೆ ಅಹನ್ಬ ತಾಂಕಕ್

ಪ್ರಾಂಜರಿ ಬೈಸೇಸಿ ಬಸಂತಗಿ ನೊಂಗಲಂದಾಯ್ ಫಿಲ್ಮ್ ಸಿದಗಿ ರೊಸಿಬಿನಾಗಿ ನೈಟಮ್ ಕೊಂಜಲ್ದ ಮನೌಬಿ ಎಮ್ ಎಂನ ಸೈರೇಂಗ್ಬ ಅಮದಿ ಆರ್ ಕೆ ಜಿತಿಯನ್ನ ಸೈರಾಂಗ್ಬ ಇಸೈನಿ ಇಸೈಸಿಬು ತಾಜನಿಂಗಿ ಹೈನ ಎಸ್ ಎಂ ಎಸ್ ಇಬಿರಕ್ಲಿಬ ಮರುಪ್ ಸಿಂಗ್ ದಿ ಬಾಮೋನ್ ಕಂಪು ಮೈಕಾಯ್ ಲೆಕಾಯ್ದಗಿ ಅತೊಂಬ ಎಲಾಂಗ್ಬಂ ಇಚೆ ರೇಣುಬಲ ತಾಚೌ ಜೋಯಿಚಾನ್ ಇತೈ ಮರೆಬೇಕಾ ಅಮದಿ ಬಾಮೋನ್ ಲೆಕಾಯ್ದಗಿ ಇಸೆ ಇರುಂಗ್ಬಂ ಧನೇಶ್ವರಿನಿ ಗುಡ್ ಈವ್ನಿಂಗ್ ಮಣಿಪುರ್ಗಿ ಥೌರಂದ ಎಸ್ ಎಮ್ ಎಸ್ ಅದಕ್ಕೆ ಮತ್ತಿಕ್ ಫಂಗ್ಜರಿ ಲೊಕಚರಿಬ ಎಸ್ ಎಮ್ ಎಸ್ ಅಸಿ ಖಾಂಗಬುಕ್ತಗಿ ಲೈಶ್ರಮ್ ಹೆನರಿನ ಇಸೈಮ ಖನ್ಬಿರಕ್ಲಿ ಖನ್ಬಿರಕ್ಲಿಬ ಇಸೆ ಎಸಿ ನೊಂಗ್ಮೈಥೆಮ್ ಸೊಲೆಂಡ್ರೋಗಿ ಖೊಂಜಲ್ದ ಬೋಜೆಂಡ್ರೋ ವಹೆಂಗ್ಸಾನ ಸೈರೆಂಗ್ಲಿಬ ಇಸೈನಿ

ತಾವೀರಿ ಲತಾ ಮಂಗೇಶ್ಕರ್ದಗಿ ಗೀತಮ್ಮ ಮತಂಗ್ದ ಮುಂಗ್ಲಾಂತೊಕ್ಚೆರಿ ಮೊಹಮ್ಮದ್ ರಫಿ ಅಮದಿ ಲತಾ ಮಂಗೇಶ್ಕರ್ಗೆ ಪುನ್ಬ ಕೊಂಜಲ್ದ ಗೀತಮ್ಮ.